opeye usye wan bio na wo pese odi aseda mado empo ye nipa ye ade mu obi na se nipa na nka so thank you asume si anazo bintin thank you a na busua ye dwa lie na wonu a wo bo ni wiase no wonu na wo ya ade ade ama wa ebusua won na na se ebusua ene ye da sore kra ye tumi ka se ye a na ye na da roma ye tumi didi ye tumi humi humi a na wo se ade ase da mani diri ene ye hwa kwansia hudua ye si a ene minu mie nu ye da so tia se a ye ntia tinka boni bia ebusua enye ye sika bia ye wo